0: ಅಡ್ವೈಸರ್. ಕಾಲ್ 02-9063-1618. ಹುಣ್ ಪ್ಯಾರಾಮೆಟಾ ಸಿಡ್ನಿ ಅತಿ ನ್ಯೂ ಡೆಲ್ಲಿ ವಿಚ್ವಿ. ಐ ಆಮ್ ಈ ಅಡ್ವೈಸರ್.
1: Hi, this is Abbas Khan and you're listening to Hanji Radio.